0: ಲಾಖಾಂಡ ರೇಡಿಯೋ ITN ಲಾಂಕೆ ವಿಶ್ವಾಸ ದಿನ ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವ ನಿಮಾವಕಿನ್ ಎನ ಡೋಮಾಸ್ ವಾಂಕ್ರಿ ವಿಕೆಟಿ ಮೇ ಅಂತ್ರೇಕ ಸಾಟಂಬರ್ ಹಿಮಿ ಕರ್ಮಿ ಕುಮಲ್ಲ ಅದಮ ಅವತನ್ನ ಬಿಂದು ಐಕೈ ಕೈ ಹತೈ ಹೈಸೆ ಹತ್ತ ನಮಯೈ ಪಂಸಿ ಹತ್ತ ನಮಯ ಪ್ರಧಾನ ಕಾರ್ಯಾಲಯ ನೋಮರ 31 ಎಲ್ ಹೇನ ಪಾರವಹರ ಗಮ
1: ಪಸುಂಬಿಯಟ ವಾಸಿಗಿನ ಕಸಾಗಲ ಗ್ರೀನ್ ಸೂಪರ್ ವಿತಿನ್ ಸೂಪರಿ ವಾಸಿ ನೌಂ ವೆನಸಕ್ ಅಡುಮ ವಿಲಾಕ್ ಅದಮ ಪೆಮಿನಿನ್ನ ವೆನಸ ಬಟಾ ಗನ್ನ

0: ಕೊಡುತ್ತಾನೆ.
1: ಸ್ವಾಭಾವಿಕ ಗುಣನ್ಪಿರಿ ಪರಿಚಯ ಮಿರಿಸ್ ಕೊಡು, ತುನಪು ಹಾಕೊಡು, ಗಾಂಬಿರಿಸ್ ಸಹ ಹಾಕೊಡು.
0: ಲಂಕಾ ವೆನ್ ಇಟರ ತತ್ಯಾನ ವಿಜಯ ಪ್ರೊಡಕ್ಟ್ಸ್ ರಸಹ ಗುಣನ ದೀಪ ಅಗ ಅತಿ ನಮ ವಿಜಯ ಪ್ರೊಡಕ್ಟ್ಸ್
1: ಇದರ ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್ಸ್
2: ರೀತಾ ವಾಹಿ.

0: ಸಮ ಅನುಗ್ರಹಾಯ
1: ರುಪಿಯಲ್ ಕೋಟಿ ಹತಲಿಯ ಕಮ್ಮುಣದ್ ಮುನಾದಕ್ಕೆ ರತ್ನ ಬೇರಿ ಮೆಗಾ ಪವರ್ ಟ್ಯಾಗ್ ಇದೆ ಡಬಲ್ ವಿಲ್ಲ ಸುಪ್ರಿ ಟ್ಯಾಗ್ ತುಲ ಪ್ರಥಮ ಟ್ಯಾಗ್ ಲಕ್ಷ ವಿಸ ಲಕ್ಷದಕ್ಕೆ ಟ್ಯಾಗ್ ಸಮಗ ಸುಪ್ರಿ ಅಂಕೇಟ ಟ್ಯಾಗ್ ಮೆಗಾ ಪವರ್
2: NLP ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ NLP ಹದಹನ ಒಬತ್ ಅದಮ NLP ಹನ ಹದ ಬಲಾದನ್ನ

0: ನಕಡ ಹಾಡ್ ಬೀಟ ಹಾಗಿನವ ದೇವಿನಿ ಪಾಯಮೇ ಇನ್ನೆ ಲಕ್ಷಣ ಹಾಡ್ ಬೀಟ ಹನ ವಿಲಾವದ ಮದಕರ ನಂಗೆ ಕೊಲ ಹಾಯ್ ಬಿನಾಡಿತಿ ಹಾಯ್
1: ವಿಲಾವ ಒಪವೇತ ಕಿನ ಆವಿ
2: NLP ಹದ ಹಲ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮ ಲುತರೈಯ NLP ಹದ ಹಲ ಒಬತ್ ಅದಮ NLP ಹದ ಹದ ಬಲಾದ
1: ಹಾಡ್ ಬೀಟ್

0: ಬಲಾ ರಾತ್ರಿ ಹತ್ತಟ ಲಕ್ಕನೇನ್
1: ಸಂಗತಿ
0: ಓಕೆ ಮನಸ್ಸಿತ್ತು ಧನ ಧರ್ಮದ ಹೆಗೀಮ ಮುಖಾಂತ ಕೇಳ ಧನ್ಯವಾದ.